tro fa tete gana tuo tete gana busumu ni ni aye 900 cities busumu ye 900 one year ni ni aye 10,800 cities tete gana no busumu ye 900 iti 1 year no so wo mu sen 1 year no wo 12 months do ka 900 9 times 10 ye sen e ye 9000 and now the two no so ka wey 1008 to the 1008 ni be ka 9001 e ye 10,800 tete gana wo se unya adwuma ye wo se untumi mobra wo se wo de wo mame na ye wo papa na ye wo and now this can wo sen no ene eluade nka ho ate.